0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಹಲೋ
2: ಹಜೂರ್, ನಮಸ್ಕಾರ.
1: ಹಲೋ
2: ನಮಸ್ಕಾರ ಕಾಕಾ, ಸುನ್ನ ಭಯನ.
1: ಹಲೋ ಹಲೋ ಹಲೋ, ಅಲ್ಲಿ ಠುಲು ಸ್ವರಲ್ಲಿ ಬೋಲುಸ್ ನ. ಖೈ ಕು ಬೋಲೆಗೋ, ಮೈಲಿ ಕೈ ಭರೆ ಪಾಯಿನ.
2: ಹಜೂರ್ ಕಾಕಾ ನಮಸ್ಕಾರ, ಮ ಭತೀಜ್ ಬೋಲೆಗೋ. ಭತೀಜ್ ಸುನ್ನ ಭಯನ.
1: ಏ ರಾಮು, ಹೇರ್ನ ಮೇರೆ ತ ಕಾನ್ಮ ಸಮಸ್ಯೆ ಭಯರ ತಿತಿ ರಾಮ್ರೋಸಂಗ ಸುನ್ನೆ ಮೆಸೇಜ್ ಪಾವುದಿನ.
2: ಓ, ಯೇ ಕುರಾ ಬನ್ನಲೈ ಫೋನ್ ಗರೆಗೋ ಕಾಕಾ. ಅಲ್ಲಿ INF ಹರಿಯೋ ಖರ್ಕ ಅಸ್ಪತಾಲ್ ನ ಕಾನ್ಕು ಉಪಚಾರ ಕೇಂದ್ರ ಖುಲೆಗೋ ಛ. ಕಮ್ ಮೂಲ್ಯಮೈ ಉಚ್ಚ ಸ್ತರಕ ಸೇವಾ ಪಾವನ ಸಕಿನ್ ಛ. ತೀ ಗಯರ ಕಾನ್ ಜತಾನುಸ್ ಬನ್ನಲೈ ಫೋನ್ ಗರೆಗೋ.
1: ಅನಿ ಹಾಮಿ ಕಾನ್ ಕಮ್ ಸುನ್ನೆಲೈ ಪನಿ ಉಪಚಾರ ಹುಂಚ ತ ಭತೀಜ್?
2: ಹುಂಚ ಕಾಕಾ, ಹುಂಚ. ಕಾನ್ ಪಾಕೆಕೋ, ಕಾನ್ ದುಖೆಕೋ, ಕಾನ್ ನಸುನ್ನೆ ವಾ ಕಮ್ ಸುನ್ನೆ, ಕಾನ್ ಕರಾವ್ನೆ ಚಿಲಾವ್ನೆ, ಕಾನ್ ಡಮ್ಮ ಹುನೆ, ಕಾನ್ಕು ನಜಿಕ್ ಸುನ್ನಿನೆ ವಾ ಗಿರ್ಖಾ ಪಲಾಯಕು ಛ ಭನೆ ಪನಿ ಉಪಚಾರ ಹುಂಚ.
1: ಅನಿ ಕತಿ ಬೆಲಾ ಬಸ್ತುಂತೆ ಡಾಕ್ಟರ್?
2: ಅಬ ಭ್ಯಾವ್ನು ಹುಂಚ ಭನೆ ತ ಬಿಹಾನ ದಿವಸ ಜಾನು ಭಯ ಹುಂಚ. ಭ್ಯಾವ್ನು ಭಯನ ಭನೆ ಸಂಧ್ಯಾಕಾಲೀನ ಸೇವಾಮಾ ಸಾಂಜ 4 ಬಜೆ ಭಿತ್ರ ನಾಮ ದರ್ತಾ ಗರೈ ಹಾಲ್ನುಸ್, ಅನಿ 4:30 ಬಜೆ ಬಾಟ ಡಾಕ್ಟರ್ ಲೈ ದೇಖಾವ್ನುಸ್.
1: ಲ ಯೋ ಕುರಾ ಚೈ ಗಜ್ಜಬ್ ಸುನಾಯ ಭತೀಜ್, ಮ ಯೋ ಕುರಾ ಟೋಲ್ ಸಿಮಿಕ್ ತಿರ ಬನಿ ಭನಿ ಹಾಲ್ಚು.
3: INF ನೇಪಾಲ ಹರಿಯೋ ಖರ್ಕ ಅಸ್ಪತಾಲ್ ತಥಾ ಪುನಃಸ್ಥಾಪನಾ ಕೇಂದ್ರ ಪೋಖರಾ 15 ನಯಾ ಗಾಂವ್. ಫೋನ್ 061-433-342-433-640.
4: ರಿಫ್ರೆಶ್ಮೆಂಟ್ ಸಂಗೈ ನ್ಯೂಟ್ರಿಷನ್ ದಿನ ಆಯೋ ಮೌಸಮ್.

0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಓಹೋ, ಛೋರಿಕೊ ಬಿಹೆಕೊ ಕುರಾ ಪನಿ ಚಿನ್ನಿಯೊ. ಅಬ ನಾತಾ ಗೋತಾ ಇಷ್ಟ ಮಿತ್ರಲೈ ಬೋಲಾಉನ ಕಾರ್ಡ್ ಛಾಪ್ನ ಪರ್ಯೋ.
2: ಕಾರ್ಡ್ ಭಂದಾ ಪನಿ ಪಹಿಲೆ ತ ಬಿಹೆ ಭೋಜ ಪಾರ್ಟಿ ಕಾ ಗರ್ನೆ ಭನ್ನೆ ನಿಡು ಗರ್ನು ಪರ್ಯೋ ನಿ.
1: ತ್ಯಸ್ಕೊ ಲಾಗಿ ತ ಚಿಂತೈ ಛೈನ. ಬಾಜೆಕೊ ಶೇಕುವಾ ನಾಗಢುಂಗಾಕೊ ವ್ಯವಸ್ಥಾಪನಮಾ ದಿವ್ಯಶ್ರೀ ಬ್ಯಾಂಕ್ವೆಟ್ ಛ ನಿ, ತ್ಯಹೀ ಭವ್ಯ ಪಾರ್ಟಿ ಗರಿಂಛ.
2: ಹೈನ, ಠಾಉ ಅಲಿ ಫರಾಕಿಲೋ ಭಯೆಕೊ, ಪಾಉನಾ ಪಾಸಕೊ ಗಾಡಿ ಪಾರ್ಕಿಂಗ್ ಗರ್ನ ಮಿಲ್ನೆ, ಫೋಟೋ ಭಿಡಿಯೋ ಖಿಚ್ದಾ ರಾಮ್ರೋ ಆಉನೆ ಠಾಉ ಖೋಜ್ನು ಪರ್ಛ ಕ್ಯಾ.
1: ಲ, ತಿಮ್ಲೈ ಥಾಹೈ ಛೈನ, ದಿವ್ಯಶ್ರೀ ಬ್ಯಾಂಕ್ವೆಟ್ಮಾ ಆಫ್ನೈ ಪಾರ್ಕಿಂಗ್ಕೊ ಪ್ರಶಸ್ತ ಸುವಿಧಾ, 500 ಜನಸಮ್ಮ ಏಕೈಚೋಟಿ ಪಾರ್ಟಿ ಗರ್ನ ಸಕಿನೆ ಠುಲೋ ಆಕರ್ಷಕ ಎಸಿ ಹಲ್, 200 ಜನಸಮ್ಮ ಅಟಾಉನೆ ಅರ್ಕೊ ಛುಟ್ಟೈ ಹಲ್ ಪನಿ ಛ. ಖಾನಾ ತ ಕುರೈ ನಗರಂ, ಬೆಸ್ತರಿ ಸ್ವಾದಿಲೋ ಛ.
2: ಲ, ತ್ಯಸೋ ಭಯ ತ ಬುಕ್ ಗರಿಹಾಲ್ನುಸ್ ಫೇರಿ, ಅಹಿಲೆ ಅರ್ಕೊಲೆ ಬುಕ್ ಗರ್ಲಾ ನಿ.
1: ತ್ಯತಿ ಮಾತ್ರೈ ಹೋಯ್ನ ಕ್ಯಾ, ಟಾಡಾ ಟಾಡಾಬಾಟ ಆಉನೆ ಪಾಹುನಾಕಾ ಲಾಗಿ ಹೋಟಲ್ ರೂಮ್ಕೊ ಪನಿ ವ್ಯವಸ್ಥಾ ಛ. ಬಾಜೆಕೊ ಶೇಕುವಾದ್ವಾರಾ ಸಂಚಾಲಿತ ದಿವ್ಯಶ್ರೀ ಬ್ಯಾಂಕ್ವೆಟ್ ನಾಗಢುಂಗಾ ಪೋಖರಾ, ಹರೇಕ್ ಕಿಸಿಮ್ಕಾ ಪಾರ್ಟಿ, ಬಿಹೆ ಭೋಜ, ವ್ರತಬಂದ, ಪಾಸ್ನಿ, ಸಭಾ ಸಮಾರೋಹ, ಬರ್ಥಡೆ ಪಾರ್ಟಿ ಲಗಾಯತ್ ಸಬೈ ಕಿಸಿಮ್ಕಾ ಪಾರ್ಟಿ ಗರ್ನಕಲಾಗಿ ಪೋಖರಾಕೈ ಉತ್ತಮ ಸ್ಥಳ ಬಾಜೆಕೊ ಶೇಕುವಾದ್ವಾರಾ ಸಂಚಾಲಿತ ದಿವ್ಯಶ್ರೀ ಬ್ಯಾಂಕ್ವೆಟ್ ನಾಗಢುಂಗಾ ಪೋಖರಾ. ಫೋನ್ 061-533-123, 98-08-50-701, 98-08-50-702.
3: गोयल मेटल इंडस्ट्रीज को उत्कृष्ट उत्पादन जिंदल एसएस पाइप्स, नेपाल नंबर वन ब्रांड. नक्कली देखि सावधान, जिंदल को लोकप्रियता ले गर्दा नक्कली जिंदल बजार में आएको हुनाले प्लास्टिक में मात्र नभई पाइप में पनि जिंदल लेखेको पाइप मात्र खरीद गर्नु होला. टिकाऊ र गुणस्तरीय काम, जिंदल पाइप हो यसको नाम.

0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಘರ್ ಹೋಸಿಯಾ ಆಫೀಸ್, ಹೋಟೆಲ್ ಹೋಸಿಯಾ ರೆಸ್ಟೋರೆಂಟ್, ಚಿಟೋರ ಭರ್ ಪರ್ದು ಇಂಟರ್ನೆಟ್ ಸೇವಾ, ಪೋಖ್ರಾ ಇಂಟರ್ನೆಟ್, ಪೋಖ್ರಾ ಕೋ ಬ್ರಾಂಡ್, 25 ವರ್ಷಕ್ಕೆ ವಿಶ್ವಾಸ ಗತಿ ಸಹಪಾರ, 1 GBPS ಸಮ್ಮಕ ಪ್ಯಾಕೇಜ್ ಕೋ ಬಹಾರ, ಸ್ಟ್ರೀಮಿಂಗ ಗೇಮಿಂಗ ಕಾಮ ಹೋಸಿಯಾ ರಮಾಯಿಲೋ, ಜಾ ಸುಕೆ ಜಾವು ಕನೆಕ್ಷನ್ ಮಾ ಕುನೆ ಗಡಬಡಿ ಸೈನ ಢಿಲೋ, ಪೋಖ್ರಾ ಇಂಟರ್ನೆಟ್ ಸದೈ ತಪಾಯಿಕೋ ಸಾಥಮಾ, ಹಿಜೋ ಆಜ ಭೋಲಿ ಹಾಮಿ ಛೌ ತಪಾಯಿಕೋ ಬಾಟೋಮಾ, ಚಿಟೋ ಭರ ಪರ್ದೋ ಸುಲಭ ರ ಸಹಜ, ಪೋಖ್ರಾ ಇಂಟರ್ನೆಟ್ ತಪಾಯಿಕೋ ಪಹಿಲೋ ರೋಜಾಯಿ.